0: koinan
1: ite
0: abu se sin belai nang man tab sang topi group ti kok salema ba hanyo abu to the point topi go sajagi arong go sang garo he diba
1: au au
0: abu hai rokong lagi ge sing khana mani abu ni bu kase abu tong go ini madam onjoliano saman mo jumon khana mani bu onek serong janai tong garo garo sang serong nani tak ngai sini tabu balai phrungnai ngai thanga sini do khaw serungnai kom tab mane bebon kok sanai ta ko ngai abu bai sing sab jak lein male yang ta ko bebon no phrungnai
1: ani si ma khana nai heni ta na
0: ngai tabu ning kok saka ang khana na nai ang kok saka ning khana nai ap ti rong le yadi ba ngai ap ni ta ga sing sa tong mane abu balai ke power ta abu ಚಪ್ರನಿನ ಕಾಕ್ಸ್ ಹೌಯಾರ ಮೂಲಜ ಕರಿಖಾ ಅಬುನಿ ಗುರುತ್ವ ಕರಿಖಾಂಗ ಸಿರಿಂಗ್ಸ ತೊಮನಿನ್ ಸಾವು ಕಾರಣ ಕಾಕ್ ನಿ ಮೂಲಜ ನ ಬುಚಿ ನೈ ಬೋನಿ ತಾನಿನ ಅಕಾಕ್ ಗು ಸಾಮಾನಿ ಸಾವು ಆ ಅಂಬಗನಿ ಸುಬ್ರೆ ಸಿಕ್ರಿಸ್ಟ ಜಪ್ರು ಆ ಸಂಗ್ನುಗೋ ಜಾನ್ ಸಿಮನ್ ಚಾಪ್ಟರ್ 8 ತೋತಾ ಆರೋ ಸಿನಿ ಬುಕು ಖರಕ್ಸ ಬಾಲಿಕ್ ನೈ ಜಿಗ್ನೋ ಬಿನಿ ತಾನಿ ಬಿಚಾರ್ ಕೈನ ತುಬ್ಲೈ ಮನಿ ತಕೋ ಬೋನೋ ಕ್ರಿಯ ಕಿಕ್ಲೈನ್ ಬಗೈತಾ ಅಪರು ಆ ಬರೋಕ್ ಸಾಕಬ್ಲೆ ಸಂಗಮನ ತಾಮ ಕೈನೈ ಅಬ್ಬರಿ ಕಾಚಿ ವೈಜೈ ತಮ ಜರನ್ ಮಂಜಾಕಾ ಸಂಗಮನ ತಾವು ಹಲಂಕಿತಾರಿ ಜಬತಾ ನೈ ನಾ ತಾಮ ಕ್ಲೈನ್ ನಂಗ ವಿಚಾರ ಕ್ಲೈರ ದಿ ಅಪರು ಸುವೈಸಿ ಕುಸಿ ಥೈಚಮನ್ ಕೊಕ್ ಸಯವಿ ನಿಲಾರ್ ಕಾ ಹೌಸ್ ಇಮಿಡಿಗಿ ತಂ ಕುಯೇಶಿ ಅಬ ಬಾಬು ನೈ ರಿಪ್ಲೈ ರಿ ತಂ ಕಾ ಕೊಕ್ ಸಯವೈ ನಾ
1: ಆ
0: ಹೇ ದಿಬಾ ಓಲೋ ಥೈಸತ್ ಗೋ ಸಾವು ನೋರೋ ಬಿಸಿಂಗೋ ಜೆ ವಾಚೋನ ಪಾಪ್ ಕ್ಲೇಯಕೋ ತುಂ ಚೋ ಕ್ಲೇಯಕೋ ಬೋನ ಪುಲ್ಯಾ ಪಾತ್ರ ಕಿತಾ ಅನಿನೆ ಥೈಚನ್ ರಿಪ್ಲೈ ರೋ ಆಸುಕ್ವನ್ಯ ಅವರು ಆರುನಿ ಖರ್ವೇಕ್ಯಾ ಆ ಬೋನ ಮಾಜ ರಾತ್ರಿ ಪಾಂಜಲಿ ಫೈಲರ ಇಂಗೆ ಬುಕು ಸಂ ಜರ ಜರ ಮೊ ಹೈನುಗು ಬಲೈ ಕೊಕ್ ತಕ್ರ ಬೋ ಕೊಕ್ ಸೌನೆ ವಾಲನೆನ್ ಬಗೆ ಶೋಲ್ ನೈ ಹೈ ದಿಬಾ ಇಲಾರ್ ಕೆ ತೊನೆ ಬರ್ನ ಬಕ್ಸ ಸಾಜಗೆ ಬೋ ಜಸ್ಕೋನ ಆರೋ ಎಗಿನ್ ನೈ ಕಾತಿ ಕೆಟೆ ಕೆಟೆ ಕೆಟೆ ಬೋನ ಜಸ್ಕೋನ ಕೊಕ್ ಸೌರಿ ವಾಲೈ ರನ್ನನಿ ಬೋ ಬೈ ತಕ್ರರ ರನ್ನನಿ ಆಂ ಫೈ ಕೈಸ ನಾಯು ಸಿನ್ ಬರ್ ಬಕ್ಸ ಅಬು ಸಯಾಸ ಗಾ ನಿಲಾರ್ ಕೆ ತೊನೆ ಕೆ ನಿಲಾ ಕೆ ಮನಿ ತೊಂಗ ಹೆ ದಿಬಾ ಗಾ ಮನ್ಯ ಆ ನಿಲಾರ್ ಬನಿ ಬಿನಿ ರಿಪ್ಲೈ ಅಬುನಿ ಕೊಕ್ ಫಿರ ಮಂಗ ಮನಿ ತೊಂಗ ಬೋ ಕೆ ಬೋ ಕೊಕ್ ಮನೆ ಕೊಕ್ ಸಯ ತೊಂಗ ಬನಿ ಬೋ ಉಬುಯಿ ಕಹಾಮ್ ಕಕ್ರ ಗಾರನ್ ಸಿಜಗಿ ತೊಂಗ ತಕ ಅವನ ಬಗ್ಗೆ ಎಲ್ಲ ಬಗ್ಗೆ ಕೊಕ್ ಸಾಮಾನ್ಯ ಮುಯ್ತು ಮನೋ ಸಿನೋ ಸಂಸಾರ ಮೇಡಮ್ ನದಿ ನೋಖಾತ್ ಸಾಲ್ ತಾ ಲಾತು ಕ್ರಿಯ ಬರ ಬೇಬನ್ ಕೊಕ್ ಸಾಯಾಪು ಲೋಬ್ ನಂಬರ್ 19 ನೋ ಒಕೊಕ್ ತಂತಾ ನೋಖಾರ ಕೈತೋ ನಿ ಸಂಸಾರ ನೋ ಸಾಕ್ಲೈ ಅನಿ ಸೋ ಕೈತೋರ್ ಕುನ್ ಕೊಕ್ ಸಾಯಾ ಅಬು ಆ ನೋಖಾರ ಕೈತೋ ನಿ ಕೊಕ್ ಸಾಯ್ತೋ ನಿ ಲಾರ್ ಕೆನೋ ನೋಖಾ ಬಿನಿ ಯಾಗ್ ನಿ ಸಾಮುರಗ್ ನೋ ಫುನುಗೋ ಅನಿ ಸೋ ನಾರಿ ಸಾಲ್ ಬ್ರುಮ್ ಬ್ರುಮ್ ಬ ಸಾಕ್ಲೈ ಹರ್ ಬ್ರುಮ್ ಬ್ರುಮ್ ನ ಬ ಬಿನಿ ಸಿಮುರ ಸಾಕ್ಲೈ ಪೋ ಸಾಬಾಬ ನಖಾಸೆ ಕಕ್ ಕರೆ ಕಕ್ ಥೈ ಕರೆ ಬರೋನಿ ಖರಾಂ ಖನಯಾ ಹೈಪನ ಬರೋನಿ ಖರಾಂ ಹಾಗನಂಗೈ ಸೋಗಯೋ ತಂ ನಖರಂ ನಾಸಿ ಗಂಸನ ಸಂ ವಾನ ಮಸಿಂ ಚಾ ಕಮಾಂ ಕಮಾಂ ಸಾವ ಹೈ ದಿಬಾ
1: ಆ ಆ
0: ಅಬನಿ ಸನಮ ನೈಸ ತಂಗೋ ಅಬ ಕೈ ತೋ ರಾಸಿ ತನ ಹರ್ಬಿನಿ ಕಕ್ ಸಾಯಪನ ಬ ಬ ಕಕ್ ಬೈ ಸನಮ ರೇಕಾ ತಿಬಾ ಆ ಸನಮ ದರ ಕಕ್ ಸಾಯವಿನ ತಬ ಬಿನಿ ಅವನ ಪ್ರೋಗ್ರಾಮ್ ಕ್ಲೈ ತಂಕು ಸಾಕ್ಲೈ ತಂಕು ಬಿನಿ ಸಂಸಾರ ಸಾನ ಗ್ರಾಮ ಬೈ ಪವರ್ ತಂಗ ಅಬ ನಿಲಾರ್ ಕೆ ತಂಗ ಮನಿ ನೋಖರ ನಿಲಾರ್ ಕೆ ತಂಗ ಸಾಲ್ ತಾ ಲಾತು ಬಿ ನಿಲಾರ್ ಕೆ ತಂಗ ಬರ ಸೇತನ ಸಾಕ್ಲೈ ಪಾಜಿ ಸಿಂಗ್ ಬು ಜರ ಜರ ನಿಲಾರ್ ಕೆ ತಂಗಲೈ ಅವ ಕೆ ನಸಿ ನಿ ಅವ ರಂಗ ಸಂಗ ರಿಪ್ಲೈ ರ ಲೈನ್ ಗೆ ಮೇಡಮ್ ಆಸಕ್ ಸಾವನ್ ಬೈ ಬಲೈ ಹಂ ಬೈ
1: ಬಲೈ ಹಂ ಬೈ ಅವು ಜಿನಿ ತಾಕು ಕೈಸ ಎಕ್ಸಾಂಪಲ್ ಮನೆ ಜಿನಿ ದಫಾ ತಾಬುಕ್ ಸಾಲೈ ಸಾನೈ ಕಬಾಂಗ್ ಖನಾರೆ ನಾನಿ ಮುಸುಕ್ನೈ ಕಬಾಂಗ್ ಜೆಫ್ರು ಕೆಬ್ ನಿ ಕೆಬ್ ಕೊಕ್ ಖನಾನೈ ಕರಿ ಎಬಾ ಕೊಕ್ ನೋ ಗೋಸಿನ ಹಾನೈ ಕರಿ ಅನಿ ವಾನ್ ಸುಮಾ ಜುದಾ ಅಂಗ್ ಮುಸುಮಾ ಜುದಾ ಬೋತೆ ಖೊರಕ್ಸ ಮುಸುಮಾ ಜುದಾ ಅಂಗಿ ಅಂಗ್ನೈ ನೋ ಅಬೋ ಫಿಯಾಬಾ ನಂಗ್ ತುಮು ಕೈಸ ಬದಲ ತಂಗೈ ಸಾಮುಂಗ್ ಖ್ಲೈನೈ ಮುಸುಂಗ ನಂಗ್ ಫಾನ್ ಖರ ಥಾನ್ಚಾಂಗಿ ಫಾನ್ ಖೈನಾನಿ ಎಬಾ ಫಾನ್ ಫುನುಂಗ್ನಾನಿ ಎಬಾ ಸಾಮುಂಗ್ನು ಚಾರಿ ನಾನಿ ಹಿಂಕಾಯ್ ನಂಗ್ ಖೊರಕ್ಸಾನಿ ವಾನ್ ಶುಕ್ ಮೂ ಎಬಾ ಚಾಮಾನಿನ ಗೋಸಿವಿ ಮನ ಹಾರ ನೈ ಹಿಂಗ ಅಂಬಗಿನ ಖನಾನಾಯ್ ದುಮು ನಂಗ್ ಬುಜಿಯಾ ಸುಜಿಯಾ ಖನಾಯಾ ಬಾ ಗೋಸಿ ಅಂಖಾಯ್ ಆಫ್ರು ಭಾಯ್ ತಾಮ ಶಕ್ ಬೈ ಕೆಬೆಂಗ್ ಮೂ ಹಿಂಗಾಯ್ ಮಹಾಯ್ಗೆ ಕಥಾಲಾಯ್ ಮೂ ಗುರೈ ಅಂಗೈ ಥಾಂಗೋತಾ ಹಿಂಗೆ ಫೈರಿ ಹೈನ ಹಾಯ್ ತೆಗೆಸಾ ಕೊಗ್ದು.